0: ಸರ್ವಾಹಾರ ನಮ್ಮ ಸೋಳ ಮಾತು
1: Pues de cómo no mantengan antes alfa.
0: De cómo no mantengan antes.